ಜಂಜು ವಂಶಿನಿ ರಾಜೇಗ ನಾನು ದೈನ ನಾನು ದೈನ ಏ ಕೃಷ್ಣ ನಾನು ದೈನ ಜಂಜು ವಂಶಿನ ರಾಧಿಕಾ ನಾನು ದೈನ

0: ಅಂತ.
1: ಕೊತ್ತೀರಿ ಉಳಿಸ್ಕೊಂಡ್ರೆ ಸರಿ ಸಾಂದ್ಯ ಆಗಿರಿ ಎವಡಾ ಬೈಕ್ ಹೋದ ಪ್ರಸಾದ ದಿನ ಬರ ಬಸಿದ ಮಹಿಳೆ ಭಯ ನಿಂತಾನೆ.